0: ਬੰਦਰ ਪਾੜ ਦੇ ਪੁੰਗਰ ਲਈਰ ਬੰਦਰ ਪਾੜ ਦੇ ਪੁੰਗਰ ਸੀਲ ਪਰੂ ਰੋਲੇ ਰੋਲੇ ਰੋਲੇ ਸੀਲ ਪਰੂ ਰੋਲੇ ਰੋ ਰੋਲੇ ਸੀਲ ਪਰੂ ਰੋਲੇ ਰੋਲੇ ਰੋਲੇ ਸੀਲ ਪਰੂ ਰੋਲੇ ਰੋ ਰੋਲੇ ಜಪರೋಲೇ ಪುಂಗರ ಲಯರ ಜಪರೋಲೇ ಪುಂಗರ ಬಲೂನ್ ಎಸನ್ ಗಾವ್ ತೇರಿ ಹುವಾ
1: ಹಾಂ
0: ಹಮ್ ದೀಪಾವಳಿ ದಿನ
1: ಅಚ್ಚಾ ಅಚ್ಚಾ ಹಾಂ ತಕ್ ತು ದಾದಾ ಇತ್ಲು ಅಚ್ಚಾ ತು ಈ ಹುಲ್ಕಿ ಬಿತಿ ಗೀತ ಗಾವನ್ ಸುನಾಲಿಸ್ ಅವ್ರ ಘೋಟುಲ್ ನೆ ಕಾಯ್ ಕಾಯ್ ಹೋಯ್ಸಿ ಯ ಸಬ್ ಗುಡ್ ಬಾತ್ ಕೆ ಸಾಂಗ್ಲಿಸ್ ಕಿ ಆಯ್ ಕಿ ಆಮ್ಚು ಗಾಂವ್ ಪಾರಾ ನೆ ಆಮಿ ಆಸು ಜಾಲೆ ಆಮ್ಚು ಆಗೆ ಚೋ ಜೊನ್ ರೀತಿ ನೀತಿ ಚಲ್ತಿ ಸೆ ಉನಿ ಹಿಸಾಬ್ ನೆ ಆಮ್ಕೆ ಎಬೆ ಬಲೆ ಕರ್ತರಾಯ ಅರೆ ಬಿಚ್ ಪಿಲಾ ಮನ್ ಕೆ ಬಲೆ ಸಿಖಾತರಾಯ ಜಾನತರಾಯ ತೆಬೆ ಆಗೆ ಚೋ ಜೊನ್ ಪರಂಪರಾ ಚಲ್ತಿ ಸೆ ಉನ್ಕೆ ನಿಂಭುಲ್ ಕು ಖೋಯ್ ನೆ ಅರ್ ಇತ್ಲೋ ಅಚ್ಚಾ ಗುಟ್ ಕೆ ತು ಈ ಸರ್ಸರಾಲೆ ಸಾಂಗ್ಲಿಸ್ ನಾ ಚುಕಾಚ್ ತೋಕೆ ಖೂಬೆ ಖೂಬೆ ಜುಹಾರ್
2: हाँ तो दादा दीदी मन काय सुंदर ये गोट की भेंटवार्ता भीतर सुनते रहलू यमन रहला श्री सुखा सिंह और यमन संग भेंट करते रहला सी आर कश्यप तो अदय आम जो मोटी ने बोलन तो ज्ञान ध्यान संगे गीत गोविंद बल रहे से जान सास तो वाले मैं बेरा नहीं करूँ मैं बोलते रहे आम जो मोटी ने गोटो गीत आसे गीत के आगे अमरव गीत को रेमन पाचे फिर चिताव सुनुए गीत के